ಎಸ್ ಜಾನಕಿ ಅವರ ಕಂಠದಲ್ಲಿ ಮೈಸೂರು ಮಲ್ಲಿಗೆ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ. ಸವಿನೆನಪು ಮೂಡಿ ಬಂತು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಔಷಧ ನಿಯಂತ್ರಣ ಕಾಯ್ದೆಯಡಿ ಪಟ್ಟಿಯಲ್ಲಿ ಬರದ ಕ್ಯಾನ್ಸರ್ನಂತಹ ಕಾಯಿಲೆಯ ಔಷಧಗಳು ಮತ್ತು ವೈದ್ಯಕೀಯ ಸಾಮಗ್ರಿಗಳ ಮಾರಾಟಕ್ಕೆ ಲಾಭಾಂಶದ ಯಾವುದೇ ಮಿತಿಯೇ ಇಲ್ಲದ ಹಿನ್ನೆಲೆ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಜೀವರಕ್ಷಕ ಔಷಧಗಳನ್ನು ತಕ್ಷಣ ಬೆಲೆ ನಿಯಂತ್ರಣ ವ್ಯಾಪ್ತಿಗೆ ತರಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಆಗ್ರಹಿಸಲಾಗಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿರುವ ಈ ವ್ಯವಸ್ಥೆಯ ವಿರುದ್ದ ಗಂಭೀರ ಕ್ರಮ ಆಗುವ ತನಕ ತಾವು ಬಿಡುವುದಿಲ್ಲ ಎಂದಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಿಗೆ ತಲುಪಿದ ಅಭಿವೃದ್ದಿಯ ಹಾದಿಯ ಕುರಿತಾಗಿದೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾವಿ ಸೈರಾಂಗ್ ರೈಲು ಮಾರ್ಗ ಕಾರ್ಯಾರಂಭಗೊಂಡು ಮಿಜೋರಾಂನ ರಾಜಧಾನಿ ಐಜ್ವಾಲ್ ರೈಲು ಜಾಲಕ್ಕೆ ಸಂಪರ್ಕಗೊಂಡಿತು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಗಳಲ್ಲಿ ಒಂದಾದ ಚೇನಾಬ್ ಸೇತುವೆ ಸೇರಿದಂತೆ ಅತ್ಯಂತ ಸವಾಲಿನ ಭೌಗೋಳಿಕ ಪ್ರದೇಶಗಳನ್ನು ದಾಟಿ ಈ ಯೋಜನೆ ಪೂರ್ಣಗೊಂಡಿತು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಅವರ ಜನಪರ ಆಡಳಿತ ಮತ್ತು

ಸೇವಾ ಕಾರ್ಯಗಳನ್ನು ಸ್ಮರಿಸುವ ಉದ್ದೇಶದಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಗ್ರಾಮೀಣ ಭಾಗದ ಜನರು ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳಬೇಕು. ದೊಡ್ಡ ಆಸ್ಪತ್ರೆಗಳಲ್ಲಿ ದೊರೆಯುವ ತಜ್ಞ ವೈದ್ಯರ ಸೇವೆಯನ್ನು ಗ್ರಾಮೀಣ ಜನರ ಮನೆ

0: ಪರಿಶೀಲನೆ ನಡೆಸುತ್ತಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಉನ್ನತ ಮಟ್ಟದ ತಂಡವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಚಳ್ಳಕೆರೆ ತಾಲೂಕಿನ ಪ್ರಮುಖ ಹಳ್ಳಿಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಜಲಕ್ಷಾಮದ ಸ್ಥಿತಿಯನ್ನು ವೀಕ್ಷಿಸಿತು. ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಸಕ್ಕರ ಗ್ರಾಮಕ್ಕೆ ಭೇಟಿ ನೀಡಿದ ತಂಡವು ಮಳೆ ಕೊರತೆಯಿಂದ ಸಂಪೂರ್ಣ ಒಣಗಿ ಹೋಗಿರುವ ಶೇಂಗಾ, ಮೆಕ್ಕೆಜೋಳ, ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ಪರಿಶೀಲಿಸಿತು. ನಂತರ ಹೊಸಕೇರಿ ಗ್ರಾಮಕ್ಕೆ ತೆರಳಿದ ಅಧಿಕಾರಿಗಳು ಜಲಮೂಲಗಳ ಸಂರಕ್ಷಣಾ ಕಾಮಗಾರಿ ಹಾಗೂ ಜಲಜೀವನ್ ಮಿಷನ್ ಯೋಜನೆಯ ಕಾರ್ಯಕ್ಷಮತೆಯನ್ನು ವೀಕ್ಷಿಸಿದರು. ಬಳಿಕ ಕೇಂದ್ರ ಬರ ಅಧ್ಯಯನ ತಂಡವು ಚಳ್ಳಕೆರೆ ತಾಲೂಕಿನ ಪರಶುರಾಮಪುರ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಆವರಣದಲ್ಲಿನ ರೈತ ಭವನದಲ್ಲಿ ಸ್ಥಳೀಯ ರೈತರೊಂದಿಗೆ ಸಂವಾದ ನಡೆಸಿ ಮನವಿ ಸ್ವೀಕರಿಸಿತು. ಭಾರತ ಸರ್ಕಾರದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಉಪ ಆಯುಕ್ತ ಸುಧಾಮ್ ಬೇಗ್, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಉಪ ಸಲಹೆಗಾರ ಆಶೀಶ್ ಪಾಂಡೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧೀನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮಹಾಲನೋಬಿಸ್ ರಾಷ್ಟೀಯ ಬೆಳೆ ಮುನ್ಸೂಚನೆ ಕೇಂದ್ರದ ಉಪನಿರ್ದೇಶಕ ಕರಣ್ ಚೌಧರಿ ಅವರು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಗೇರ್ ದಡ ಗ್ರಾಮಕ್ಕೆ ಹಾಗೂ ಅರಕೇರಿ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದರು. ಅಪರ ಜಿಲ್ಲಾಧಿಕಾರಿ ಐಶ್ವರ್ ಆರ್ ಹಾಗೂ ಜಂಟಿ ಕೃಷಿ ನಿರ್ದೇಶಕ ಕೆಎಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆಗಳು, ಕುಡಿಯುವ ನೀರಿನ ಸಮಸ್ಯೆ ಕುರಿತು ಅಧಿಕಾರಿಗಳ ತಂಡಕ್ಕೆ ಮಾಹಿತಿ ನೀಡಿದರು. ಕೇಂದ್ರದ ಅಧಿಕಾರಿಗಳ ತಂಡ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ನಂತರ ಗ್ರಾಮಸ್ಥರೊಂದಿಗೆ ಮಾತನಾಡಿ ಬರ ಪರಿಸ್ಥಿತಿ ಕುರಿತು ಮಾಹಿತಿ ಸಂಗ್ರಹಿಸಿದರು. ಗೇರ್ ದಡ ಗ್ರಾಮದಲ್ಲಿ ಹೊಗೆಸೊಪ್ಪು ಬೆಳೆ ಹಾಗೂ ಅರಕೆರೆ ಗ್ರಾಮದಲ್ಲಿ ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ವಿವರಿಸಿದರು. ಮುಂಬೈ ಹಾಗೂ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಬೆಸೆಯುವ ಪ್ರಸಿದ್ದ ಮತ್ಸ್ಯಗಂಧ ಹಾಗೂ ಸಿಎಸ್ಟಿ ರೈಲುಗಳಲ್ಲಿ ವಿಪರೀತ ಕಳ್ಳತನ ನಡೆಯುತ್ತಿರುವ ಬಗ್ಗೆ ದೂರುಗಳು ಕೇಳಿಬರುತ್ತಿರುವ ಹಿನ್ನೆಲೆ ಮುಂದಿನ ವಾರವೇ ದೆಹಲಿಗೆ ತೆರಳಿ ರೈಲ್ವೆ ಖಾತೆ ಸಚಿವರನ್ನು ಭೇಟಿಯಾಗಿ ಈ ವಿಚಾರವಾಗಿ ಚರ್ಚಿಸುವುದಾಗಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ನಮ್ಮೆಲ್ಲಾ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದು ವಿಶ್ವ ಶಿಕ್ಷಕರ ದಿನ. ಜಗತ್ತಿನಾದ್ಯಂತ ಈ ದಿನವನ್ನು ಅತ್ಯಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಶಿಕ್ಷಕ ಸಮಾಜವನ್ನು ಕಟ್ಟುವ ಶಿಲ್ಪಿ. ಶಿಕ್ಷಕ ಎಂದರೆ ಅಜ್ಞಾನದ ಕತ್ತಲೆ ಸರಿಸಿ ಸುಜ್ಞಾನದ ಬೆಳಕಿನಡೆಗೆ ಕರೆದೊಯ್ಯುವ ದೇವಿಗೆ. ಗೆಳತಿಯರೇ, ಇಂದು ವಿಶ್ವ ಶಿಕ್ಷಕರ ದಿನ. ಜಗತ್ತಿನಾದ್ಯಂತ ಈ ದಿನವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಶಿಕ್ಷಕ ಸಮಾಜವನ್ನು ಕಟ್ಟುವ ಶಿಲ್ಪಿ. ಶಿಕ್ಷಕ ಎಂದರೆ ಅಜ್ಞಾನದ ಕತ್ತಲೆ ಸರಿಸಿ ಸುಜ್ಞಾನದ ಬೆಳಕಿನಡೆಗೆ ಕರೆದೊಯ್ಯುವ ದೇವಿಗೆ. ಶಿಕ್ಷಕರ ಸೇವೆಯನ್ನ ಗೌರವಿಸುವುದು, ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಪಾತ್ರದ ಬಗ್ಗೆ ಹಾಗೂ ಅವರ ಸಮಸ್ಯೆಗಳಿಗೆ ಪರಿಹಾರ ಇವೆಲ್ಲವುಗಳ ಕುರಿತಂತೆ 1994 ಯುನೆಸ್ಕೋ ಮತ್ತು ILO ಈ ದಿನದ ಆಚರಣೆ ಪ್ರಾರಂಭವಾಯಿತು. ಇಂತಹ ಮಹಾನ್ ಶಿಕ್ಷಕರ ಕುರಿತಾದ ಭಾಷಣವನ್ನು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳೋಣ. ಶಿಕ್ಷಣದ ರೂವಾರಿ ಶಿಕ್ಷಕ, ಧಾರವಾಡದ ಶಿಕ್ಷಕಿ ಮಂಜುಳಾ ಪಿ ಹೊಸೂರ್ ಅವರಿಂದ ಭಾಷಣ.
3: ವಿಶ್ವ ಶಿಕ್ಷಕರ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 5 ಆಚರಿಸಲಾಗುತ್ತದೆ. ಈ ದಿನವು ಜಗತ್ತಿನಾದ್ಯಂತ ಶಿಕ್ಷಕರ ಕೊಡುಗೆಯನ್ನು ಗೌರವಿಸುವ ದಿನವಾಗಿದೆ. ಶಿಕ್ಷಕರು ಶಿಕ್ಷಣದ ಮೂಲ ವ್ಯಕ್ತಿ. ಸಮಾಜದ ಮತ್ತು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಲ್ಲಿ ವಹಿಸುವ ಪಾತ್ರವನ್ನು ಗುರುತಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ವಿಶ್ವ ಶಿಕ್ಷಕರ ದಿನವು ಕೇವಲ ಶಿಕ್ಷಕರಿಗೆ ಹೂವು ಕೊಡುವುದು ಅಥವಾ ಶುಭಾಶಯಗಳನ್ನು ಹೇಳುವ ದಿನವಲ್ಲ. ಇದು ಶಿಕ್ಷಕರ ಹಕ್ಕುಗಳು, ಜವಾಬ್ದಾರಿಗಳು ಮತ್ತು ಶಿಕ್ಷಣದ ಗುಣಮಟ್ಟದ ಬಗ್ಗೆ ಸಮಾಜ ಚಿಂತಿಸುವ ದಿನವೂ ಇದಾಗಿದೆ. ವಿಶ್ವ ಶಿಕ್ಷಕರ ದಿನ ಯಾವಾಗ ಮತ್ತು ಏಕೆ ಆರಂಭವಾಯಿತು? ವಿಶ್ವ ಶಿಕ್ಷಕರ ದಿನದ ಇತಿಹಾಸವು 1966 ಅಕ್ಟೋಬರ್ 5 ನಡೆದು ಮಹತ್ವದ ಅಂತಾರಾಷ್ಟ್ರೀಯ ಬೆಳವಣಿಗೆಯೊಂದಿಗೆ ಸಂಬಂಧಿಸಿತ್ತು.

1966 ಅಕ್ಟೋಬರ್ 5 ಯುನೆಸ್ಕೋ ಮತ್ತು ILO ಸಹಯೋಗದಲ್ಲಿ ನಡೆದ ವಿಶೇಷ ಅಂತರ್ ಸರ್ಕಾರಿ ಸಮ್ಮೇಳನದಲ್ಲಿ ಈ ಮಹತ್ವದ ಶಿಫಾರಸನ್ನು ಅಂಗೀಕರಿಸಲಾಯಿತು. ಈ ಶಿಫಾರಸನ್ನು ಶಿಕ್ಷಕರ ಹಕ್ಕುಗಳು ಮತ್ತು ಜವಾಬ್ದಾರಿಗಳು, ಶಿಕ್ಷಕರ ತರಬೇತಿ, ನೇಮಕಾತಿ, ಉದ್ಯೋಗ ಪರಿಸ್ಥಿತಿಗಳು, ಬೋಧನೆ ಮತ್ತು ಕೆಲಸದ ಪರಿಸ್ಥಿತಿಗಳ ಕುರಿತು ಅಂತಾರಾಷ್ಟ್ರೀಯ ಮಾನದಂಡವನ್ನು ರೂಪಿಸಿತು. ನಂತರ 1994 ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತದೆ. ಹೀಗಾಗಿ ವಿಶ್ವ ಶಿಕ್ಷಕರ ದಿನವು ಒಂದು ಸಾಮಾನ್ಯ ಆಚರಣೆಯಲ್ಲ, ಇದು ಶಿಕ್ಷಕರ ವೃತ್ತಿಗೆ ಜಾಗತಿಕ ಮಟ್ಟದಲ್ಲಿ ನೀಡಲಾಗಿರುವ ಮಹತ್ವದ ಪ್ರತೀಕವಾಗಿದೆ. ಇನ್ನು ವಿಶ್ವ ಶಿಕ್ಷಕ ದಿನದ ಮುಖ್ಯ ಉದ್ದೇಶಗಳೇನಪ್ಪ? ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸಬೇಕು, ಶಿಕ್ಷಕರ ಮಹತ್ವವನ್ನು ತಿಳಿಸುವುದು, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದು, ಶಿಕ್ಷಕರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿಗೆ ಪ್ರೋತ್ಸಾಹ, ವಿದ್ಯಾರ್ಥಿ ಮತ್ತು ಶಿಕ್ಷಕ ಸಂಬಂಧ ಬಲಪಡಿಸಿಕೊಳ್ಳುವುದು, ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರವನ್ನು ಗುರುತಿಸುವುದು. ಒಳ್ಳೆಯ ಶಿಕ್ಷಕರು ಒಳ್ಳೆಯ ವಿದ್ಯಾರ್ಥಿಗಳನ್ನು ಮಾತ್ರವಲ್ಲ, ಒಳ್ಳೆಯ ನಾಗರಿಕರನ್ನು ಸಹ ಅವರು ರೂಪಿಸುತ್ತಾರೆ. 2026 ವಿಶ್ವ ಶಿಕ್ಷಕರ ದಿನದ ಘೋಷವಾಕ್ಯಗಳು ಏನಿದ್ದಾವಪ್ಪಂದ್ರೆ, ಶಿಕ್ಷಕರೊಂದಿಗೆ ನಿಲ್ಲೋಣ, ವೃತ್ತಿಯನ್ನು ರಕ್ಷಿಸಿ, ಶಿಕ್ಷಕರ ಸ್ಥಾನಮಾನವನ್ನು ಉನ್ನತಗೊಳಿಸಿ, ನಮ್ಮ ಭವಿಷ್ಯವನ್ನು ರೂಪಿಸೋಣ. 2026 ಆಚರಣೆ ವಿಶೇಷವಾದದ್ದು ಏಕೆಂದರೆ ಇದು 1966 ಶಿಕ್ಷಕರ ಸ್ಥಾನಮಾನ ಕುರಿತು ಶಿಫಾರಸು ಮಾಡಿದ ಇವತ್ತು 60ನೇ ವಾರ್ಷಿಕೋತ್ಸವದ ಗುರುತಾಗಿದೆ. ಡಿಜಿಟಲ್ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಹವಾಮಾನ ಬದಲಾವಣೆ, ವಲಸೆ, ಅಸಮಾನತೆ, ಒಳಗೊಳ್ಳುವಿಕೆ ಮತ್ತು ಶಿಕ್ಷಕರ ಕೊರತೆ ಮುಂತಾದ ಹೊಸ ಸವಾಲುಗಳಿವೆ ಎಂದು ಯುನೆಸ್ಕೋ ತಿಳಿಸಿದೆ. ಇನ್ನು ಶಿಕ್ಷಕ ಎಂದರೆ ಯಾರು? ಶಿಕ್ಷಕ ಎಂಬ ಪದ ಕೇವಲ ಉದ್ಯೋಗದ ಹೆಸರಾಗಿ ನೋಡಬಾರದು. ಶಿಕ್ಷಕ ಎಂದರೆ ಜ್ಞಾನ ನೀಡುವವನು, ಅಜ್ಞಾನವನ್ನು ದೂರ ಮಾಡುವವರು, ತಪ್ಪನ್ನು ತಿದ್ದುವವರು, ಪ್ರತಿಭೆಯನ್ನು ಗುರುತಿಸುವವರು, ಗುರಿ ತೋರಿಸುವವರು, ಶಿಸ್ತನ್ನು ಬೆಳೆಸುವವರು, ಸಮಾಜದ ಜವಾಬ್ದಾರಿಯನ್ನು ತಿಳಿಸುವವರು, ಭವಿಷ್ಯದ ನಾಗರಿಕ ರೂಪಿಸುವವರು. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಶಿಕ್ಷಕ ಒಂದು ಮಾತು ದೊಡ್ಡ ಬದಲಾವಣೆಯನ್ನು ತರಬಹುದು. ನೀನು ಪ್ರಯತ್ನಿಸಿದರೆ ಖಂಡಿತ ನಿನ್ನ ಕೈಯಿಂದ ಆಗ್ತದ, ಸಾಧ್ಯ ಅಂತ ಶಿಕ್ಷಕರ ಒಂದು ಮಾತ ವಿದ್ಯಾರ್ಥಿಯ ಬದುಕನ್ನ ಬದಲಾಯಿಸಬಹುದು. ಆದ್ದರಿಂದ ಶಿಕ್ಷಕರ ಮಾತು, ವರ್ತನೆ ಮತ್ತು ನಡೆ ವಿದ್ಯಾರ್ಥಿಗಳ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ. ಇನ್ನು ಮುಖ್ಯವಾಗಿ ಶಿಕ್ಷಕರ ಕರ್ತವ್ಯಗಳು ಯಾವುವು? ಕೇವಲ ಪಠ್ಯಪುಸ್ತಕಗಳನ್ನು ಓದಿ ಅದರೊಳಗೆ ಇದ್ದಿದ್ದನ್ನು ಸೀಮಿತವಾಗಿ ಹೇಳುವುದಷ್ಟೇ ಅಲ್ಲ, ಉತ್ತಮ ಶಿಕ್ಷಣ ನೀಡಬೇಕು. ಉತ್ತಮ ಶಿಕ್ಷಣ ಅಂದ್ರೇನು? ಮಕ್ಕಳಿಗೆ ತಿಳಿಯುವ ಹಾಗೆ ಹೇಳಬೇಕು, ಯಾಕೆ, ಎಲ್ಲಿ, ಹೇಗೆ ಅನ್ನುವಂಥ ಪಾಠ ಮಾಡಬೇಕಾದ್ರೆ ಪ್ರಶ್ನೆಗಳನ್ನು ಕೇಳಬೇಕು. ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನು ಕೇಳಿದರೆ ನಾವು ಪಾಠ ಮಾಡಿದ್ದು ಮಕ್ಕಳಿಗೆ ಸಹಜವಾಗಿ ಅರ್ಥ ಆಗ್ತದೆ. ಅವ್ರಿಗೆ ಮುಂದೆ ಈಗಿನ ಏನು ಪ್ರಶ್ನೆ ಉತ್ತರ ಬರ್ತಾವಲ್ಲ, ಬಹಳ ಮಾಡುವ ಅವಶ್ಯಕತೆನೇ ಬರಂಗಿಲ್ಲ. ನಾವು ಅಲ್ಲೇ ಕ್ವಶನ್ಗಳನ್ನು ಕೇಳಿದರೆ ಅವ್ರ ತಲೆಯಲ್ಲೇ ನಾವು ಬರೆದು ಬಿಡಬೇಕು. ಇದು ಶಿಕ್ಷಕನ ಮುಖ್ಯ ಕರ್ತವ್ಯ. ಎರಡನೇದಾಗಿ, ವಿದ್ಯಾರ್ಥಿಯಲ್ಲಿ ಕುತೂಹಲವನ್ನು ಬೆಳೆಸುವುದು. ಉತ್ತಮ ಶಿಕ್ಷಕನು ವಿದ್ಯಾರ್ಥಿಯ ಕುತೂಹಲವನ್ನ ಕೊಲ್ಲಬಾರದು, ಅದನ್ನ ಅವನ್ನ ಬೆಳೆಸಬೇಕು. ವಿದ್ಯಾರ್ಥಿಗಳನ್ನ ಪ್ರಶ್ನೆ ಕೇಳಿದಾಗ ಗದರಿಸಿ ನಾವು ಕೂಡಿಸಬಾರದು. ಅವನಿಗೆ ಆ ಪ್ರಶ್ನೆ ಕೇಳಿದವನು ಮೊದಲನೇ ಹೆಜ್ಜೆ, ನೀ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ನಮಗೆ ಅದರ ಪ್ರಶ್ನೆ ಉತ್ತರ ಗೊತ್ತಿರಲಿಲ್ಲ ಆದರೆ ಯಾವ ಶಿಕ್ಷಕನ ಅವನ ಗದರಿಸಿ ಕೂಡಿಸಬೇಡ್ರಿ, ಅದನ್ನ ನೀವು ಓದಿ ನಾಳೆ ಅವನಿಗೆ ಹೇಳ್ತೀನಿ ಅಂತ ಹೇಳ್ರಿ. ಆ ರೀತಿಯಾಗಿ ವಿದ್ಯಾರ್ಥಿಯ ಕುತೂಹಲವನ್ನ ನಾವು ಬೆಳೆಸಬೇಕು. ಅದರಿಂದ ಅವಂಗ ಹೊಸ ಜ್ಞಾನ ಏನಾಗ್ತದ, ಹುಡುಕಿದಂಗ್ತದ. ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಾನವಾಗಿ ಕಾಣಬೇಕು. ಶಿಕ್ಷಕರು ಜೀವನಮಯ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಬೇಕು. ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕಲಿಕೆಯ ವೇಗ ಒಂದೇ ಆಗಿರುವುದಿಲ್ಲ. ಯಾವ ವಿದ್ಯಾರ್ಥಿ ಎದರೊಳಗೆ ಒಳ್ಳೆಯದನ್ನುವುದನ್ನ ಗುರುತಿಸುವುದು ಮೇನವಾಗಿ ಶಿಕ್ಷಕರದ ಸಾಗಿದೆ. ಇದು ಶಿಕ್ಷಕರ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿ ಇರುವಂತಹ ಪ್ರತಿಭೆಯನ್ನು ಗುರುತಿಸುವುದು ಶಿಕ್ಷಕರ ಮುಖ್ಯವಾದಂತಹ ಕರ್ತವ್ಯವಾಗಿದೆ. ಇನ್ನು ವಿದ್ಯಾರ್ಥಿಗಳಲ್ಲಿ 5ನೇದಾಗಿ ಅಂದ್ರೆ ಆತ್ಮವಿಶ್ವಾಸವನ್ನ ಬೆಳೆಸಬೇಕು. ಅಂಕಗಳಿಂದ ಆತ್ಮವಿಶ್ವಾಸ ಕೆಲವೊಮ್ಮೆ ಹೆಚ್ಚು ಮುಖ್ಯ ಆಗ್ತದೆ. ವಿದ್ಯಾರ್ಥಿಗಳೇ ವಿಫಲನೂ ಆಗ್ತಾರ, ನಿನಗೇನೇನೂ ಮಾಡಕ್ಕಾಗಂಗಿಲ್ಲ, ನಿನಗೇನು ಹೇಳಕ್ ಬರಂಗಿಲ್ಲ ಅಂತ ಈ ಬಾರಿ ನಾವು ಹೇಳಿದ ಅವ ಮಗು ಕುಗ್ಗೆನೆ ಬಿಡ್ತಾನೆ. ಅದಕ್ಕಾಗಿ ನೀನು ಇನ್ನೂ ಪ್ರಯತ್ನಿಸು, ಚೆನ್ನಾಗಿ ಪ್ರಯತ್ನಿಸು ಅಂತ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಆತ್ಮವಿಶ್ವಾಸವನ್ನ ಮೂಡಿಸಬೇಕು. ಇನ್ನು ನೈತಿಕ ಮೌಲ್ಯಗಳನ್ನ ಕಲಿಸಬೇಕು. ಶಿಕ್ಷಣ ಎಂದರೆ ಕೇವಲ ಅಕ್ಷರ ಜ್ಞಾನವಲ್ಲ, ಶಿಕ್ಷಣದ ನಿಜವಾದ ಉದ್ದೇಶ
ಉತ್ತಮ ಮನುಷ್ಯನನ್ನು ರೂಪಿಸುವುದು. ಅವನಿಗೆ ಸತ್ಯ, ಪ್ರಾಮಾಣಿಕತೆ, ದಯೆ, ಸಹಾನುಭೂತಿ, ಶಿಸ್ತು, ಸಮಯ

ಪಾಲನೆ, ಜವಾಬ್ದಾರಿ ಅಷ್ಟೇ ಅಲ್ಲದೆ ದೇಶ ಪ್ರೇಮ, ಪರಿಸರದ ಬಗ್ಗೆ ಕಾಳಜಿ ಮತ್ತು ಮಾನವೀಯತೆ ಮುಂತಾದ ಮೌಲ್ಯಗಳನ್ನು ಆ ವಿದ್ಯಾರ್ಥಿಗಳಲ್ಲಿ ನಾವು ಬೆಳೆಸಬೇಕು. ಸಮಯ ಪಾಲನೆ, ನಾವು ಶಿಕ್ಷಕರಾದವರು ಮೊದಲು ನಾವೇ ಸಮಯದ ಮಹತ್ವವನ್ನು ತಿಳ್ಕೋಬೇಕು. ನಾವು ಸಮಯಕ್ಕೆ ಶಾಲೆಗೆ ಬರಬೇಕು, ತರಗತಿಯಲ್ಲಿ ಸಮಯಕ್ಕೆ ಹೋಗಬೇಕು, ಸರಿಯಾದ ಸಮಯಕ್ಕೆ ಹೋಗಬೇಕು, ಪಾಠವನ್ನು ಸರಿಯಾಗಿ ಯೋಚಿಸಬೇಕು. ಆವಾಗ ಏನಾಗ್ತದೆ ಅಂತಂದ್ರೆ ಆ ಮಕ್ಕಳು ಸಹ ತಮ್ಮ ಜೀವನದಾಗ ಸಮಯದ ಪರಿಜ್ಞಾನ ಅವರಿಗೂ ಗೊತ್ತಾಗ. ನಿರಂತರವಾಗಿ ಕಲಿಯೋದು, ಶಿಕ್ಷಕನು ಕಲಿಯುವುದನ್ನು ನಿಲ್ಲಿಸಿದ ದಿನ ಇಲ್ಲ. ಅವನು ಯಾವತ್ತಲೂ ನಾವು ನಾಳೆ ಪಾಠಕ್ಕೆ ಹೋಗಬೇಕಾದ್ರೆ ಇವತ್ತು ನಾವು ಓದಿಕೊಂಡೇ ಹೋಗಬೇಕು. ಆವಾಗ ಶಿಕ್ಷಕ ಏನಾಗ್ತದೆ ಅಂತಂದ್ರೆ ಇವತ್ತಿನ ಜಗತ್ತು ಹೆಂಗ ವೇಗವಾಗಿ ಬದಲಾಗತೈತಿ, ಹೊಸ ಹೊಸ ತಂತ್ರಜ್ಞಾನಗಳದಾವ, ಹೊಸ ಸಂಶೋಧನೆಗಳ ನಡೆಯಕತ್ತಾವ, ಹೊಸ ಬೋಧನೆಯ ವಿಧಾನಗಳ ಬಂದಾವ, ಇವು ಎಲ್ಲ ಅಭಿವೃದ್ಧಿ ಆಗ್ಯಾವ. ಆದ್ದರಿಂದ ಶಿಕ್ಷಕರು ಕೂಡ ನಿರಂತರವಾಗಿ ಕಲಿತಾನೇ ಇರಬೇಕು. ಆ ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಬೇಕು. ಇನ್ನ ಕಾಲದೊಳಗ ಮೊಬೈಲ್, ಕಂಪ್ಯೂಟರ್, ಇಂಟರ್ನೆಟ್, ಡಿಜಿಟಲ್ ತರಗತಿಗಳು ಕೃತಕ ಬುದ್ಧಿಮಂತೆ ಶಿಕ್ಷಣದ ಭಾಗವಾಗಿದೆ. ಅಂದರೆ ತಂತ್ರಜ್ಞಾನ ಶಿಕ್ಷಕರನ್ನು ಬದಲಿಸುವ ಸಾಧನವಲ್ಲ, ಅದನ್ನು ಶಿಕ್ಷಕರ ಬೋಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸುವಂತಹ ಸಾಧನವಾಗಿದೆ. ಉದಾಹರಣೆಗೆ ಶೈಕ್ಷಣಿಕ ವಿಡಿಯೋಗಳು, ಡಿಜಿಟಲ್ ಪ್ರಶಸ್ತಿಗಳು, ಆನ್ಲೈನ್ ಪುಸ್ತಕಗಳು, ಇವು ಎಲ್ಲ ಏನದಾವಲ್ಲ, ವಿದ್ಯಾರ್ಥಿಗಳ ತಂತ್ರಜ್ಞಾನದ ಜವಾಬ್ದಾರಿಯುತ ಬೆಳವಣಿಗೆಯನ್ನು ಶಿಕ್ಷಕರು ಕಲಿಸಬೇಕು. ಇನ್ನು ಕೃತಕ ಬುದ್ಧಿವಂತಿಕೆ ಯುಗದಲ್ಲಿ ಶಿಕ್ಷಕರ ಬಹಳ ಮುಖ್ಯವಾದಂತಹ ಪಾತ್ರವಾದ, ವಿದ್ಯಾರ್ಥಿಗಳ ಮಾಹಿತಿ ಕ್ಷಣದೊಳಗೆ ಆಗಿಂದಾಗ ಸಿಕ್ಕಿಬಿಡ್ತದ, ಆದರೆ ಮಾಹಿತಿ ಸಿಗುವುದು ಮತ್ತು ಜ್ಞಾನವನ್ನು ಸರಿಯಾಗಿ ಬಳಸುವುದು ಒಂದೇ ಅಲ್ಲ. ಇಲ್ಲಿ ಶಿಕ್ಷಕರ ಮಹತ್ವ ಬಹಳ ಹೆಚ್ಚಾಗಿತ್ತು. ಅದು ಕೊಟ್ಟಿದ್ದನ್ನು ಯಾವುದು ಸರಿ, ಅದು ಕೊಟ್ಟಂತ ಉತ್ತರ ಸರಿ ಇದೆಯೋ ಅಥವಾ ಇಲ್ಲ ಅನ್ನೋದು ನಾವು ಶಿಕ್ಷಕರು ಪರಿಶೀಲನೆ ಮಾಡಿ ಅದಕ್ಕೆ ಸಂದರ್ಭಕ್ಕೆ ತಕ್ಕಂಗ ನಾವು ಇಲ್ಲಿ ಹೇಳಬೇಕಾಗ್ತದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳ ಜೀವನದಲ್ಲಿ ಓದು ಮಾತ್ರ ಇರೋಂಗಿಲ್ಲ, ಅವರಿಗೆ ಹಲವಾರು ಕುಟುಂಬದ ಸಮಸ್ಯೆಗಳಿರ್ತಾವ, ಸ್ನೇಹಿತರಿಂದ ಸಮಸ್ಯೆಗಳಿರ್ತಾವ, ಪರೀಕ್ಷೆಯ ಒತ್ತಡನೂ ಇರಬಹುದು, ವಿಫಲತೆಯ ಭಯನೂ ಇರಬಹುದು, ಭವಿಷ್ಯದ ಬಗ್ಗೆ ಅವರಿಗೆ ಗೊಂದಲನೂ ಇರಬಹುದು. ಇಂಥ ಎಲ್ಲ ಸಂದರ್ಭಗಳಾಗ ಶಿಕ್ಷಕರು ವಿದ್ಯಾರ್ಥಿಯನ್ನು ತಪ್ಪಿಸ್ತನನ್ನಾಗಿ ಮಾಡುವ ಬದಲು ಅವನಿಗೆ ಸರಿಯಾದ ಮಾರ್ಗವನ್ನು ತೋರಿಸುವುದು ಶಿಕ್ಷಕನ ಮುಖ್ಯವಾದಂತಹ ಕರ್ತವ್ಯವಾಗಿದೆ. ಇನ್ನು ಪೋಷಕರೊಂದಿಗೆ ಸಹ ಶಿಕ್ಷಕರು ಬಹಳ ಒಳ್ಳೆಯ ಸಂಬಂಧವನ್ನು ಇಟ್ಟುಕೋಬೇಕು. ಯಾಕಂದ್ರೆ ಶಿಕ್ಷಕರು ಮತ್ತು ಪೋಷಕರು ಪರಸ್ಪರ ವಿರೋಧಿಗಳಲ್ಲ. ಅವರಿಬ್ಬರೂ ಆ ಮಗುವಿನ ಭವಿಷ್ಯವನ್ನು ಉಜ್ವಲ ಮಾಡಕ ಎಷ್ಟು ಶಿಕ್ಷಕರ ಪಾತ್ರ ಮುಖ್ಯ ಐತಿ, ಅಷ್ಟೇ ಪೋಷಕರ ಪಾತ್ರನೂ ಮುಖ್ಯ ಐತಿ. ಆದ್ದರಿಂದ ವಿದ್ಯಾರ್ಥಿಯ ಸಮಸ್ಯೆಗಳನ್ನು ಪೋಷಕರೊಂದಿಗೆ ಸೂಕ್ತವಾಗಿ ನಾವು ಚರ್ಚಿಸಬೇಕು. ಪೋಷಕರಿಗೆ ಶಾಲೆಯ ಶಿಕ್ಷಣದ ಪ್ರತಿಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ಭಾಗವಹಿಸಲು ಅವರಿಗೆ ಅವಕಾಶವನ್ನು ನೀಡಿ. ಶಿಕ್ಷಕರ ಕರ್ತವ್ಯ ಕೇವಲ ಪರೀಕ್ಷೆ ಸಿದ್ಧಪಡಿಸುವುದು ಅಥವಾ ವಿದ್ಯಾರ್ಥಿಯ ಸಮಾಜದಲ್ಲಿ ಹೇಗೆ ಬದುಕುವುದು ಅಂತ ಕಲಿಸುವುದಲ್ಲ. ಕಾನೂನಿನಿಗೆ ಗೌರವ, ಸಾರ್ವಜನಿಕ ಆಸ್ತಿಯ ರಕ್ಷಣೆ, ಪರಿಸರ ಸಂರಕ್ಷಣೆ, ಇತರ ಹಕ್ಕುಗಳು ಗೌರವ, ಸಾಮಾಜಿಕ ಜವಾಬ್ದಾರಿ, ಪ್ರಜಾಪ್ರಭುತ್ವದ ಮೌಲ್ಯಗಳು, ಇಂಥ ಮುಂತಾದ ಅನೇಕ ವಿಷಯಗಳ ಬಗ್ಗೆ ಅವರಿಗೆ ನಾವು ಅರಿವನ್ನು ಮೂಡಿಸಬೇಕು. ಪರಿಸರದ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸಬೇಕ್ರಿ. ಇಂದಿನ ಜಗತ್ತದಾಗ ಹವಾಮಾನ ಬದಲಾವಣೆ ಆಗಿ ಪರಿಸರದಾಗ ಬಹಳ ವ್ಯತ್ಯಾಸ ಆಗತ್ತವ. ಅದಕ್ಕೆ ಶಾಲೆಯ ಮಕ್ಕಳಿಗೆ ಮೊದಲು ಹೇಳಬೇಕಾಗಿ ನೀರನ್ನ ಉಳಿಸ್ರಿ, ವಿದ್ಯುತ್ತನ್ನ ಉಳಿಸ್ರಿ, ಮರಗಳನ್ನ ಬೆಳೆಸ್ರಿ, ಪ್ಲಾಸ್ಟಿಕ್ ಬಳಕೆನ ಆದಷ್ಟು ಕಡಿಮೆ ಮಾಡ್ರಿ, ತ್ಯಾಜ್ಯ ವಿಂಗಡಣೆ ಮಾಡೋದನ್ನ ಕಲಿರಿ, ಸ್ವಚ್ಛವಾಗಿ ಇರುವುದನ್ನ ಕಲಿರಿ. ಇವು ಎಲ್ಲಾನು ನಾವು ಶಿಕ್ಷಕರು ಮಕ್ಕಳಿಗೆ ದಿನಾ ದಿನ ಹೇಳಬೇಕಾಗ್ತದೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯ ಐತ್ರಿ. ಆ ಹೆಣ್ಣು ಮಕ್ಕಳ ಶಿಕ್ಷಣ ಪ್ರೋತ್ಸಾಹಕ ಒಂದು ಹೆಣ್ಣು ಮಗು ಶಿಕ್ಷಣ ಪಡೆದರೆ ಒಂದು ಕುಟುಂಬದ ಭವಿಷ್ಯವೇ ಬದಲಾಗಬಹುದು. ಹೆಣ್ಣು ಮಕ್ಕಳು ತಮ್ಮ ಕನಸುಗಳನ್ನು ಬೆನ್ನಟ್ಟಲು ಶಿಕ್ಷಕರು ಪ್ರೋತ್ಸಾಹಿಸಬೇಕು. ಅವರಲ್ಲಿ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ನಾವು ಅವರಲ್ಲಿ ಮೂಡಿಸಬೇಕು, ಬೆಳೆಸಬೇಕು. ಇನ್ನು ಸಾಮಾಜಿಕ ಸಮಾನತೆಯ ಅರಿವು, ಶಿಕ್ಷಣವು ಸಮಾಜದಲ್ಲಿರುವ ಅಸಮಾನತೆ ಕಡಿಮೆ ಮಾಡುವ ಪ್ರಮುಖ ಸಾಧನವಾಗಿದೆ. ಇಲ್ಲಿ ನಾವು ಜಾತಿ, ಧರ್ಮ, ಭಾಷೆ, ಲಿಂಗ, ಆರ್ಥಿಕ ಈ ಸ್ಥಿತಿ ಅಥವಾ ಯಾವುದೇ ವೈಯಕ್ತಿಕ ಹಿನ್ನೆಲೆ ಆಧಾರದ ಮೇಲೆ ನಾವು ವಿದ್ಯಾರ್ಥಿಗಳ ನಡುವೆ ಭೇದ ಭಾವ ಯಾವಾಗಲೂ ಮಾಡಬಾರದು. ತರಗತಿ ಎಲ್ಲರಿಗೂ ಸುರಕ್ಷಿತ ಮತ್ತು ಗೌರವಯುತ ಸ್ಥಳವಾಗಿರಬೇಕು. ಇನ್ನು ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸುವುದು, ಎಲ್ಲ ಮಕ್ಕಳ ಒಂದೇ ರೀತಿ ಇರಂಗಿಲ್ಲ ರೀ. ಒಬ್ರು ಗಣಿತದಾಗ ಉತ್ತಮ ಇರ್ತಾರ, ಇನ್ನೊಬ್ರು ಚಿತ್ರಕಲೆಯೊಳಗಿರ್ತಾರ, ಒಬ್ರು ಸಂಗೀತದೊಳಗಿರ್ತಾರ, ಇನ್ನೊಬ್ರು ಕ್ರಿಯೆಯೊಳಗಿರ್ತಾರ, ಮತ್ತೊಬ್ರು ನಾಯಕತ್ವದಲ್ಲಿರ್ತಾರ. ಆ ಶಿಕ್ಷಕರ ಮುಖ್ಯ ಕರ್ತವ್ಯ ಏನಂತಂದ್ರೆ ಪ್ರತಿಯೊಬ್ಬರ ಸಾಮರ್ಥ್ಯವನ್ನು ಗುರುತಿಸಿ ಅವನನ್ನು ಅಭಿವೃದ್ಧಿಪಡಿಸುವ ಅವಕಾಶವನ್ನು ಕಲ್ಪಿಸಬೇಕು. ಶಿಕ್ಷಕ

ಶಿಕ್ಷಕರೇ ಮಾದರಿಯಾಗಬೇಕು. ವಿದ್ಯಾರ್ಥಿಗಳು ಶಿಕ್ಷಕರ ಮಾತಕ್ಕಿಂತ ಅವರ ನಡೆನುಡಿಗಳಲ್ಲಿ ಹೆಚ್ಚು ಗಮನ ಕೊಡ್ತಾರೆ. ಶಿಕ್ಷಕರು ಸತ್ಯ ಮಾತನಾಡಿದರೆ ವಿದ್ಯಾರ್ಥಿಗಳು ಸತ್ಯದ ಮಹತ್ವವನ್ನು ಕಲಿಯುತ್ತಾರೆ. ಶಿಕ್ಷಕರು ಸಮಯ ಪಾಲನೆ ಮಾಡಿದರೆ ವಿದ್ಯಾರ್ಥಿಗಳು ಕೂಡ ಸಮಯ ಪಾಲನೆಯನ್ನು ಕಲಿತಾರೆ. ಶಿಕ್ಷಕರು ಎಲ್ಲನ್ನೂ ಗೌರವಿಸಿದರೆ ವಿದ್ಯಾರ್ಥಿಗಳು ಗೌರವವನ್ನು ಕೊಡ್ತಾರೆ. ಆದ್ದರಿಂದ ಶಿಕ್ಷಕರ ವ್ಯಕ್ತಿತ್ವವೇ ಒಂದು ಜೀವಂತ ಪಾಠ ಪುಸ್ತಕವಾಗಿದೆ. ಇವತ್ತು ನೋಡ್ರಿ, ನಮಗೆ ತಂದೆ ತಾಯಿ ಏನು ಮಾಡ್ತಾರಪ್ಪ ಅಂತಂದ್ರೆ ಬುತ್ತಿಯನ್ನು ಕಟ್ಟಿ ಕಳಿಸ್ತಾರೆ. ಆ ಬುತ್ತಿಯನ್ನು ನಾವು ಹೊಟ್ಟೆ ತುಂಬ ಊಟ ಮಾಡ್ತೀವಿ, ನಮಗೆ ಮತ್ತೆ ಹೊಟ್ಟೆ ಹಸಿತದ, ನಮ್ಮ ಮತ್ತೆ ತಾಯಿ ನಮಗೆ ಊಟಕ್ಕೆ ಹಾಕ್ತಾಳೆ. ಆದರೆ ಗುರು ಅವನು ಎಂಥ ಬುತ್ತಿಯನ್ನು ಕೊಡ್ತಾರೆ, ಸ್ವತಃ ನಾವು ಗಳಿಸುವಂತಹ ಬುತ್ತಿಯನ್ನು ಅವರು ನಮಗೆ ಕಟ್ಟಿಕೊಡ್ತಾರೆ. ಅದಕ್ಕೋಸ್ಕರ ಶಿಕ್ಷಕರ ದಿನವನ್ನು ನಾವು ಬಹಳ ವಿಜೃಂಭಣೆಯಿಂದ, ನಾವು ಎಲ್ಲರೂ ವಿಶ್ವ ದಿನಾಚರಣೆ ಆಚರಿಸ್ಕೊಂಡ್ಬಂದೀವಿ, ಯಾವತ್ತೂ ನಾವು ಶಿಕ್ಷಕನ ಮರೆಯಕ್ಕೆ ಸಾಧ್ಯ ಇಲ್ಲ.